0: ಲೈಕ್ ಆ ಫಾರ್ಮಾಟ್ ದೋಸ್ ಆರ್ ಎಂಟಿಟೀಸ್ ಟು ಇಂಟರ್ಮೀಡಿಯೇಟ್ ಈ ಮಹಿಳೆಯ ಮಾತ್ರ ಶುಲ್ಕ ರೂಟ್ 3,300 ಸ್ಟಾಫ್ ಮಾ ಪವರ್ ಬ್ಯಾನ್ ರೌಟ್ ಅನ್ನು ಶುಲ್ಕ ಯು ಆಫರ್ ಸೀಮಿತ ಅವಧಿಗಳಾಗಿ ಮಾತ್ರ ಲಾಗುವುದು ಸಬ್ ಜಾನಕಾರಿಕವಾಗಿ 98 44 0 28 98 5626 ಸಂಪರ್ಕ ಋಣ ಸಂಪರ್ಕ ಕಾರ್ಯಾಲಯ ಓಡಿ ಕಮ್ಯುನಿಕೇಷನ್ ಲಿಮಿಟೆಡ್ ಶಾಖಾ ಕಾರ್ಯಾಲಯ ಸಹರ್ ಕೆಟ್ಟು ಹಿಮಾಲಯನ್ ರಿಸೋರ್ಟ್ ಬಂದು ದುಡಿ ಘರ್ ಮಾತಿ ಉಲ್ಲಿಖಿತ ರಕಮ 13% ಭ್ಯಾಟ್ ಎಕ್ಸ್ಟ್ರಾ ಮಾಗ್ನಿ ಸರ್
1: ಸಾಲ